ಸಂತಪ್ತ ತೀರಾಹಿ ತಡಿತಾಘಾತಾಪರಿ ಭಯಂಕರ ನಾದ ತೋಚು ಹೋಯಿ. ತಡಿತಾಘಾತಾಪರಿ ಭಯಂಕರ ನಾದ ತೋಚು ಹೋಯಿ. ಶ್ರೀರಾಮಾನಿ ಕೇಲೆ ತುಕಡೆ ದೋನ್ ಧನುಷ್ಯಾಚೆ ಸ್ವಯಂವರ ಝಾಲೆ ಸೀತೆಚೆ ಸ್ವಯಂವರ ಝಾಲೆ ಸೀತೆಚೆ. ಅಂಧಾರುನಿಯ ಆಲೆ ಡೋಳೆ ಅಂಧಾರುನಿಯ ಆಲೆ ಡೋಳೆ ಬಾವರಲೆ.